0: ಶಿಖಲಪಾದಿಷು ನೀ ಬ್ಯಾಮುಂಗ ದ ಸಿಕಾರುಕು ಇಸಮ ನಿಯಾ ನಾಸ್ತಿವ ಅನ್ಯಾ ಬಿ ಭೀಮಿ ನೋಯ್ ಪಕಟ್ ಗಿ ನಾಸ್ತಿವ ದಾದಾಗಿ ದಕ್ಲಿ ಖಬರ ದಖ ನೋಯ್ ಮಾತಿ ಅವಾಸು ಕುಚಿ ಆಯ್ ಮಾ ದಾಸ್ತಿ ಶೇದಿ ಮೌತಿ ಚಿ ದಾಮ್ ಲೀಶ್ ದಖ ಪಲ್ ಲಾಸ್ ಪಿ ಖೇಸ್ ದಗೈ ನೋಯ್ ತಿಮಾಲೆ ಮೂಲಗೋ ಕನವಲಿ ಚಿ ಮಾಲ್ ದರ್ತಸ ದ ಖೇರಿ ಅಜಾರ್ ಕಡೆ ಚಿ ದಾ ಬಾ ಖ್ಯಾಲ್ ನೆ ಸಾತಿ ಉಯ್ರಾಶ್ ವಿಮಾಲೆ ಆಸಿ ಪದಿ ಲಾಸ್ ಬಾಂದಿ ಉಲಗೋ ಯಾ ಬಖ್ಪೂ ಬಾಂದಿ ಉಲಗವ ನೋಯ್ ಮಾ ದಾಸ್ತಿ ಕಾರು ಕುಚಿ ವಿ ಮಾ ಗರ ಅವಾಗಿ ಸಲ ಐಲಮಿ ಪಲಾಸ್ ಔರ್ ಪೂ ಬಾನಿ ಚಿಕಮ್ ದೆ ಬಿಲ್ಕುಲ್ ಉಲಗೋಲ ನೋಯ್ ಬ್ಯಾ ದಾ ಸಿಕಾರು ಶುಚಿ ವೈಚಿ ಸಂಗ ಸ ಟೈಮ್ ಬಾದು ಶುಚಿ ಮಾವ ಲಾಸ್ ಸಪಾಕ್ಲಲ್ ಉಯ್ ಮಿಂಜಲ್ ನೋಯ್ಚಿ ದಾಸಿ ರೇಪಲ್ ಉಲ್ಲಾಸ್ ತ ಬೇ ಕತ್ತಲ್ ಉಯ್ ಖಾಂದಲ್ ವೇ ಇಮಾತಿ ಚಿ ಅಲ್ಲಾ ದಿ ಜನತಿಗ ಅಲ್ಲಾ ದಿ ಜನತಿಗ ವೆಚಿದ ಅತ್ತ ಚಿ ವೆಲ್ಚಿ ಶೋರಿ ವೆಲ್ಚಿದ ಅಗಸ್ ಜೋಡಿ ನಿಮಾತಿ ಚಿ ಆವಾ ಉದಾ ಹಸಾಮ್ ಜೋಡಿ ವೆಲ್ನ ವೆಚಿ ಪಖ್ಪಲಿ ಜೋಡಿ ಇಮಾತಿ ಚಿ ಆವಾ ಪಖ್ಪಲಿ ಜೋಡಿ ನೋಯ್ ಬೇ ಬೇ ಮುಂಗ್ ದಮ್ ದವಾನ ಕವಲ ವೆ ಬ್ಯಾ ಬೇ ಮೂಸ್ ರೇಪಲ್ ಉಲ್ಲಾಸ್ ತ ಕತ್ತಲ್ ಆ ಉಯ್ ದುಮ್ರ ವೆ ಖುಶಾಲ್ ವೆ ದುಮ್ರ ವೆ ಖಾಂದಲ್ ವೆಚಿ ಮಾಶಾ ಅಲ್ಲಾ ಇವ ಇಮಾ ಖೇಲ್ ಕೆ ಅಟೂಲು ಮರ್ಮಿದ ಅಲ್ಲಾಸ್ ದ ಕಶಾನ್ ಖಿರುನು ಔ ಬದ್ರಂಗ್ ಗುಚರ್ ತಮಿ ಇಂಜಲಿನು ಉಯ್ ದ ಅಲ್ಲಾಸ್ ಖುಮಿದಾ ಸಿ ಖೈಸ್ ತ ಶುಗನ ನೋಯ್ ಬೇ ಬೇ ಸ್ಪೆಷಲ್ ದುಆಗಾನಿ ಚಿಕಮ್ ದೆ ಹಸಾಮ್ ತಾ ಸುತ ಗೋಲಿ ಮೌತಿ ಬಸ್ ಅಲ್ಲಾ ದಿ ಆಗ ದುಆಗಾನಿ ಜಮಾ ಪಹಕಿ ಕಬೂಲಿ ಕಿ ಅಮೈ ಖೇರ್ ದೆ ಉಸುಲ ಜಮಾ ದ ಸ್ಟ್ಯಾಂಡ್ ನಿ ಚಿಕಮ್ ದೆ ಕನ ಕಲ ಕಲ ಖೇರ್ ಕಲ ತಾ ಸುಬ ಖಪಲ್ ಜಾನ್ ದ ಪಾರ ಬ್ಲೀಚ್ ಚೋ ಚಿಕಮ್ ದೆ ಆ ಇಸ್ತೇಮಾಲ ಉಯ್ ಗನ ನೋ ಮೈ ಜಮಾ ದ ಸ್ಟ್ಯಾಂಡ್ ನೋ ತ ಖಾಮಖ ಆ ಚಿಕಮ್ ದೆ ಲಗವಿ ಅನುಕ ತಾ ಸುಮ್ ದ ಗಶಾನ್ ಖಾಯಿಸ್ ಗುವಾರಿ ಬ್ಯಾ ಬತಾ ಸುಮ್ ಖಪಲ್ ಲಾಸು ತಾ ಔ ಖಪಲ್ ಖಪೋ ತ ಚಿಕಲ ಹುಮ್ ತಾ ಸುಖ ಪಲಿ ಖಪಿ ಉಯ್ ಜೈ ಕನ ಆಯ ದಾ ಸಿ ಬೋರ್ ತ ಗೋರಿ ದಾ ಸಿ ಖಂದಾ ಬೋರ್ ತ ಕೋಯ್ ಅಕ್ಸರ್ ಜಮುಂ ಗ ಖವೆನ್ ದಿಯಾ ಜಮುಂ ಗರು ನೆ ಯೋ ಖುಲಿ ಖಂದಾ ಕೈ ಕನ ಅಲಾಗಿ ಖಂದಾ ಲಿ ಕೌಲಿ ದಲ ಕನ ನಮಾಶ ಲ ದುಮ್ರ ಖಸ್ತ ಖಂದಾ ಕೈ ಕನ ಅಗಯೋ ನಿಮ್ ಕಸ್ ಬಸ್ ಅಕ್ಸರ್ ದಾ ಸಿ ಖಂದಾ ಕೈ ಹಿ ಹಿ ಹಿ ಹಿ ಲಕದಿ ಅಖಿರ ಕೆ ಬಕಿ ಬ್ರಿಕ್ ಉನಿ ಸಿ ಪತೆ ನೆ ಲಗಿ ಚೆ ದಿ ಬ್ರಿಕ್ ವಸ ಹುಸೂಸಿಯಾತ್ ವಿ نو دا شی گوریشتا خان دی باندې خان دی مدا زمنگا اکثر داسی کوئی نشا ہوئی داسی خندا ډیر زیات کوي اوکے جی السلام علیکم السلام علیکم السلام علیکم وعلیکم السلام
1: پاک نبی سرور تام
0: وعلیکم السلام جی اوس ته आवाज را لوخا
2: آواز بند شو
0: ندے بند ندے بند خبری کوا
2: باز نرا جی
0: ہلو اوز در جی
2: آواز نرا جی
0: اوز در جی جی آواز در جی ہلو
2: السلام علیکم حسن بھائی
0: وعلیکم السلام جی بالکل جی زخی ہم جوڑی ہم تاسو سرنگے تاسو خی جوڑی او آئے او آیا خوکولی شیرونا پا اخلاق پورا شیرونا واہ واہ جی واہ واہ جی دس سخ پل شیرو ندی وعلیکم السلام جی وعلیکم السلام ڈیر زیات مننه جی ڈیر زیات شکریہ دا مسرا نظام پور دا ظاہر سے براغلو یو جہان مننه کو